0: ಈ ಸಾರೆ ಬೆಟ್ಟಿ ತೆಲ್ಲವಾರಿ ಜಾರುಗ
1: ನಿಮ್ಮ ತೋಟ ಕಾಡ ಹಾಲು ಸಂದಿ ನೀಡ ನಾಕು ನೆಚ್ಚಿನ
0: ಊರಿಂಚ ಕೋಲ ಕಳ್ಳದಾನ ಕೊಂಟೆ ನವು ಜಾಣ ಹೊಲ.